ಶನ ಕರಿತಿ ಸಜ್ಜನ ತ್ರಿದಶ ನಿಂದಕ ಅಸುರ ತಾಮಸ ಅಹಂಕಾರ ಮದ್ಯ ಸೇವಿತಿ ಅಪರ್ಣಾ ಹೃದಯಾರವಿಂದ ಮಿಲಿಂದ ಶ್ರೀಧರ ಸ್ವಾಮಿ ಪೂರ್ಣ ಬ್ರಹ್ಮಾನಂದ